0: ಗಮಪದ ಮಮಪದ ನಿಧ ಪದ ನಿಧ ನಿಧ ಪ್ರಶದಂಗಳು ನನ್ನು
1: ತಗದಿಮ್ಮೆ ತರಗಿಡ್ದೋಂ ತರಗಿಡ್ದೋಂ ತರಗಿಡ್ದೋಂ ತರಗಿಡ್ದೋಂ ತದಿಂಗಿಣತ ತದಿಂಗಿಣತ ತದಿಂಗಿಣತ ತೋಂ ತದೀಂ ತತ್ತಜ್ಜಂ
0: ಗಮ ಪದ ನಿಧ ನಿಧ ಮಾ ಪದ ನಿಧ ದ ಮ ಪ ದ ನಿ ಸ
1: ಆ ಗುಧಣಕು ತಕ ತದಕು ಧಣಕು ತಕ ತರಿ ಧಣ ಝುಣ ದಿಮಿ ತಾಂ
0: ನಿಧ ನಿಧ ನಿಧ ಪದಪ್ಪ ಪದ ಪದ ನಿಧ ನಿಧ
1: ತಾಂ ತದಿ ತಾಂ ತ ಝಣು ತಾಂ ತ ದಿಮಿ ತ ತದಿ ಗಿಣ ತ ತದಿ ಗಿಣ ತ ದ
0: ಗಮ ಗಮ